ಎನ್ನುವ ಪರ್ಯ ಅರಿಯ ವಾಪ ಸೋ ಕ್ರಿಯ ವಾಪಿಸಿ ಬಿನ್ನಿ ಬಿನ್ನಿ ಬೈಸಿನ ಮತ್ತ ಗಲ್ಪ ಪ್ರಮಾಣ ಅಂತ ಅಂತ.